ಭೂಷಣ ಚಣವನಿ ನಟನಾಂಕಿತ ಜೀವನಿ ಬನಿ ನಿನ್ನು ಕುಲಿಚಿ ಉನ್ನವಾಡ ನಿನ್ನು ಲಂದುಕುನ್ನವಾಡ ನೀ ಆರಾಧಕುಡನು ಆಸ್ವಾದಕುಡ